ಸತ್ಯೇ ನಾಮ ಸಮಾವಣೆಯ ಗುರುಮುಖ ಬೂಜೆ ಅಕಾಥ ಕಹಾವೇ ಸತ್ಯೇ ಠಾಕರ ಸಾಚೋ ಪಾವೇ ನಾನಕ ಸಾ

ಜಾತಿ ಬಿನಪಿರಬೋ ದುಃಖ ಪಾವಣೆಯ ದೇಹಿ ಜಾತನ ಅಗ್ಗೆ ಜಾಯೇ ಜಿತ್ತೇ ಲೇಖ ಮಂಗಿಯೇ ತಿತ್ತೇ ಛೂಟೇ ಸಚ್ಚ ಕಮಾಯೇ ಸತ್ಗುರು ಸೇವ ಸೇತನವಂತೆ ಐತೆ ಓಥೆ ನಾ